0: ಚತುರ ನಾರ ಅಮ ಜೋಡಗಲಜೆ ಎಕ ಚತುರ ನಾರ ಅಮ ಪಕಡಕರಕ ಗಜೆ
1: ಮೇದೆ ಮನ್ ಕೆ ದ್ವಾರ ಎ ಭೂತತ